ಸದೋಭಾವು ಸಮಂಜಿತಾ ಜೈ ನಮಃ. ಓಂ ರಾಗಸ್ವರೂಪ ಭಾಷಾಚಾ ಗೋದಾಗಾರಾನು ಸೋದ್ಗಲಾಯ ನಮಃ. ಓಂ ಮನೋರೂಪೇ ಸರ್ವದಂಡೋ ಪಂಚಸನ್ಮಾರ್ದಾಂಡದಾಯಕಾಯ ನಮಃ. ಓಂ ನಿಜಾರೂಣ ಪ್ರಭಾ ಪೂರಮಚ್ಚತ್ ಬ್ರಹ್ಮಾಂಡ ಮಂಡಲಾಯ ನಮಃ. ಓಂ ಅಶೋಕ ಉನ್ಮಾದು ಸೌಗಂಧೀಗಳ ಸ್ವಸ್ಥಿತಾಯ ನಮಃ. ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಶ್ರೀಮಗ ಶಿವಮುತ್ತು ಮಹಾರಿ ಅಂಬಿಗಾದೇವಿ ನಮೋ ನಮಃ. ನಾನಾವಿಧ ಪರಿಮಳ ಮಂದ್ರ ಪತ್ರಪುಷ್ಪಂ